ಹರಿದ ಘನದ ಜುನುದ ದಿನಿದ ಕತರಿದ ಘನದ ಕಥರಿ ಕಿಟತಂ ಗಿಂತ ತಣ್ಣಂತ ಗಿಂತ ತಕಂತ ತಣ್ಣಂತ ದಡಂತ ತಕ ದಿನತಾಂ ತಗಿಂತ